ಸುತಿ ದೇವಿನ್ಮ ಸುತಿ ದೀಪಿಕಾ ಪ್ರಿಯದರ್ಶಿನ ಪೇರಿಸ್ ಪ್ರವೀಣ ಶಿಲ್ಪಿನಿ ಬುದುವಿಯಟಾತ್ ಅದ ತಪ್ಪಿ ಗೌರವನೀಯ ಆರಾಧನೆಯ ತುಲ ಸಪಮಿನ ಮೇ ಆದರಣೀಯ ಸಹೋದರ ರಸವತುನ್ ವೆನುವೆನ್ ಪ್ರಾಣ ಸಮ ಪ್ರೇಮಿ ರಾಗಸ್ವರ ಹಂದವಮಿನ್ ಲಖನ ಸದದಿಯ ಧಾರ ಮೇ ಪ್ರಾಸಾಂಗಿಕ ಸಜೀವಕರಣೀಯ ಇಲೆಸಿನ್ ರಸವತ್ ಕಲಾತ ಅಭಿ ವೇದಿಕಾವಿನ ಬುದುವಿಯಟಾತ್ ಸಮುದೆನ್ ಶಲಿತ್ ನಿವೇದಿಕಾವೇ ಸಿಟ ಒಬುತುಮೆಗೆ ಮಧುರ ಸ್ವರೇನ್ ಗಯಾನ್ನಟ್ ಅಪಿ ಮುನಗೆಹೆಮುಯಿ ಕಿಯೇನ ಆದರಣೀಯ ಆರಾಧನಾವತ್ ಕರಮಿ ಭೂಮಿ ಸುತಿ ಎವತತ್ ಒಬುತುಮೆಯಟ ಎಬಲಂ ಆದರಣೀಯ ಸಹೋದರ ರಸವತುನಿ ಸುನೀಲ್ ಸ್ವರೇನ್ ರಸಗ್ಯಾನ್ನುನು ಇವಾಗೇಮ ದೀಪಿಕಾ ಪ್ರಿಯದರ್ಶಿನಿ ಪೀರಿಸ್ ಸ್ವರೇನ್ ಪ್ರೇಮನೀಯವು ಲಾಖಂಡ ಸಂದದಿಯ ಧರ್ಮೆ ಪ್ರಾಸಾಂಗಿಕ ಸಜೀವಕರಣೆ ಅವಸಾನ ಮುರತೆಕ್ ಮೆತನ್ ಸಿಟ ಗಯಾನ್ನಟ್ ಅಪಿ ಹೊಂದಾತ್ವ ಸಂಪ್ರಸಾದೇಕಿನ್ ವಿವೇದಿಕಾ ಬಾರಕರಮು ಆಚಾರ್ಯ ರೋಹನ ವೀರಸಿಂಹ ಪ್ರವೀಣ ಗಾಯನ ವೇದಿಯಾದ ಅಭಿ ಹೊಂದಾತ್ಮ ಸಂಪ್ರಸಾದ ಕಿಕತು ಕರಣ

ಸಮಯ ಸೂತ್ರ ದೇಶನಾವ ಮಹಾಕಾರುಣಿಕ ಬುದುರಜಾನನ ವಹನ್ಸೇ ವಿಸಿನ್ ಲೋಕ ಸತ್ವಯಾವಿತ ಅನುಕಂಪಾವಿನ ದೇಶನಾ ಕರ್ಣಲದ ಆರಕ್ಷಕ ಪರಿತ್ರಾಣ ದೇಶನಾ ಅತರಿನ್ ಮಹಾಸಮಯ ಸೂತ್ರ ದೇಶನಾವ ಅತಿ ವಿಶೇಷವೂವಕಿ ತಾರಕಾ ಸಮೂಹಯ ಪಿರಿವರ ಬೆಬಲಿನ ಪೂರ್ಣ ಚಂದ್ರಯಾಸೇ ಇದಾ ಕಪಿಲ ವಸ್ತು ನಗರಾಸನ್ನೇ ಮಹಾವನಪಿತ ಏಕಾಲೋಕ ಕರಮಿನಿ ಸಮಸ್ತ ಮಹಾವಿಶ್ವಥಲೇಮ ಬುದ್ಧ ಜ್ಞಾಚಕ್ರೇಟ ಹಸು ಕರಮಿನಿ ಪವತ್ಮನ ಲದ ಮೇ ದೇಶನ ವಿಶೇಷೇನ್ಮ ಸಜಾಯನ ಕಿರಿನ್ನೇ ಸಮ್ಯಕ್ ದೃಷ್ಟಿಕ ದಿವಿದೇವತಾಂ ವಾಂಸೇನಾಗಿ ಎಲ್ಮ ಬೆಲ್ಮಃ ಆಶೀರ್ವಾದ್ಯ ಅಪೇಕ್ಷಾವಿನಿ ಇದಾ ಬುದುರಜಾನನ್ ವಹನ್ಸೇಗೆ ಶ್ರೀಪಾದ ಮೂಲೆಹಿ ಗೌರವಾಭಿವಾದನ ಪೂರ್ವಕವ ದಸ ದಾಸ ಚಕ್ರಾವಾಟ್ಯನ್ವಿಸಿತ ಸಪಮಿನಿ ಮಹಾನುಭಾವ ಸಂಪನ್ನ ದಿವ್ಯ ಗಣಯ ಬುದುರತುನ್ ಸರಣಗಿಯ ಯಂ ಪಿಂಬತಿ ವೇನಂ ಈ ಅಯ ಕಿಸಿದ ಅಪಾಯಗಾಮಿ ವನ್ನಿ ನಟಯ ಕಿಯಮಿನಿ ಬುದ್ಧ ಪ್ರಮುಖ ಶ್ರಾವಕ ಸಂಘರತ್ನೆಯಟ ಸ್ವಕೀಯ ಅತ್ಯಂತ ಗೌರವೆಯ ಪುದಗಲಹ ಮೇ ವನಾಹಿ ವಿಶ್ವಗತ ದಿವ್ಯ ಶಕ್ತೀನ್ ಏಕರಾಶಿ ಕರಮಿನಿ ಜೀವಿತೇಟ ಎಲೆಮಿನ ಸಕಲಾಂತರಾಯ ದುರುಕುಟ ಸಿತ ಶಾಂತಿಯ ಸೆಲಸಿ ಮೇಲ ಮಹೋಪಕಾರಿ ವನ ಪರಿತ್ರಾಣ ಧರ್ಮಿಯಕಿ ಸಿಯಲು ದೇವಿಯನ್ಗೆ ಆಶೀರ್ವಾದಿಯ ಪಿನಿಸ ಈ ಮಹಾನುಭಾವ ಸಂಪನ್ನ ಮಹಾಸಮಯ ಸೂತ್ರಿಯ ಸದ್ಯ ಸ್ಥಿತಿ ಸಜ್ಜಾನ್ಯ ಕರುಣ ಲಭನೇ ಪೂಜ್ಯ